ಚತುರ ನಾರ ಅಮ ಪಕ್ಕಣ ಕರಕ ಗಜೆ ಮೇದೆ ಮಣ್ಣು ಕೆತ್ತಾರ ಏ ಭೂತ ಜಾತ ಅಮ ಮದತ ಜಾತ ಅದೇ ಚತುರ ನಾರ.